0: ಒಪ್ಪಿದ ಅಣ್ಣೆ ಅವ ಮಾಯಾವಕ್ಲು ಆದ್ರಿ
1: ಮಂದ. ಇದೀಗ ಬಿಂದು ಹತ್ತಿ ಕಲಹಾಯ್ ಅನುಪಹಾಯ್ ಅನುಪಹಾಯ್
0: ಅನುಪಹಟ
1: ಮೆಸೇಜ್ ಕಾಪು ಕೆನೆ
0: ಕಿನ್ನವಾಟಿಯ
1: ಯಟಿ ಅಂತೋಟಿಂಗ್ ತೆನುಗ ತಮೈ ಮೇವಿದ್ರ ಮೆಸೇಜ್ ಕಾಲ್ತೀನಿ ಲಸನ ಸಿಂಧುಗಡೆ ಎಕತು ಕರಗಾನಲು ಯಾಗೆ ಅಮ್ಮವೈ ತಾತವೈ ಅಯ್ಯವೈ ಎತ್ತ ಗುಡ್ ಮಾರ್ನಿಂಗ್ ತೆನ್ನಟ ಮಟ್ಟೈ ಮಗೆ ಸುದು ಮೇನಿಕೆಟೈ ಲಸನ ಸಿಂಧುವಾಗ ದೆನ್ನಕು ಕಿಲ ದಾಲ್ತಿ ಹಂಸನಿ ಕೌಶಲ ತಮೈ ಇನ್ನೇ ಇದು ಮೇ
0: ವದ್ದು ಮುಲ್ಲ ಹಂದಿಯ ಮಂಗೇ ಮೇತನ ಎರಳು ಕಡೆ ಕ್ಯಾರೆಟ್ ಕ್ಯಾರೆಟ್ ಟೋಣಿ ಕ್ಯಾರೆಟ್ ಅಪ್ಪಿ ಹಾವು
1: ಕ್ಯಾರೆಟ್ ಕ್ಯಾರೆಟ್ ನಿಸ ತಾನೆ ಅಪ್ಪಿ ಲಸ್ಸನ
0: ಗಣ್ಣ ಬೇದ ಕೌರು ಕಿಯನ್ನ ಅಪ್ಪಿ ಮಕ್ಕಿ
1: ಆಗಣ್ಣ ಹಾಯ್ ಅಭಿ ತಾಗಿ ನಿನ್ನ ಕಡವತ್ತ ಪೊಲೀಸ್ ಇಲ್ಲಂಗ ತುಷಾರ ತಮ ಇನ್ನೇ ತುಷಾರ
0: ಅಲುಮಿನಿಯಂ
1: ಇಲ್ಲಂಗ
0: ತವಲನ್ ತಣ್ಣೆ ಪತಿರನ ಸಿಂಗಲ ಭೇದ ಕಡೆ ಸೀಲು ದೆ ನಾಮೆ ಕಾಸು ಕರಗನ್ನ
1: ಇಲ್ಲಂಗಟ ಅಪಿ ತೊಯಾವ ಹಾಗೇನೆ ಇನ್ನೆ ಅಪಿಟಾತ್ ಲಸನ ಸಿಂಧು ಆಗ್ದೆನ್ನ ಇಂಗಿರಿಯಾವತ್ತ ತಲೆಗಮ ಸಸಿಲ ಫ್ಯಾಷನ್ ಕೆ ಒನ್ನ ರಂಜಿತ್ ನಿಸಾನ್ಸಲ ರಂದಿ ತವಿನ್ ಸಾಯಸಿಸ್ಮ ಇನ್ನೂ ಅಪಿತ್ತಕ್ಕೆ ಮೇವಲಾವೆ
0: ಹರಿ
1: ಸಿಂಧು ಎಲ್ಲ
0: ನಮಗ್ ಗಮಕ್ ಕೌರು ನಾಥ್ ಒಂದು ಮನಸ್ಸೇ.